ಇದು ಕಲ್ಲೋ ಕಲ್ಲೋ ಹಲ್ಲೋ ಹಲ್ಲೋ ಓ ಮೇರಿ ಚಮಕ್ ಚಲ್ಲೋ ಹಲ್ಲೋ ಹಲ್ಲೋ ಓ ಮೇರಿ ಚಮಕ್ ಚಲ್ಲೋ ಆಓ ಆಓ ಕರ್ಲೇ ಪ್ಯಾರ ಚಲ್ಲೋ ಚಲ್ಲೋ.